0: ಸಿಕ್ಕ ಭಾರತದವರು ಒಟ್ಟಿಗೆ ಸೋಸಿ ಉತ್ತಮ ಸ್ಥಾನದ
1: ಇಟಾಲಿಯನ್ ಸಾರಾ ಮಿಷಿನ್ ಆಗಿಸ್ಟರ್

0: ಮಾತುಕಾಡುವ ಮೋಟ್ ಕೇಳುವ ಉಪಯೋಗಿಸ್ತಾರಂತ ಏನಿದೆ
1: ಅದು ನಾವು ಪ್ರತಿ ಸಿಕ್ಕರ ಸಮಾಜ ಹಾಕಿ ಪ್ರತಿ

0: ಎಸ್ಕರ ಬರ್ಮಾತಾಯಿ ಪರ್ಫುಲ್ ತರಕಾರಿ ದಾಲ್ ಅನ್ನ ಚಿವಡಾ ಮಿಶ್ರ ಖಾಜಾ ಬನ್ನು ಸಕಿನ್ಛ ನಿ ಯಸರಿ ಘರೇ ಖಾಜಾ ಖಾಇದೆ ಭನ್ನೆ ಪಾನಿ ಪರಿಹಾಲ್ಛ ನಿ
1: ವಿದ್ಯಾಲಯ ಜಂಕ್ಫುಡ್ಲಾಗಿ ನಿರ್ಸಾಯಿತು ಖುಷಿಲು ಖಾಜಾಲಾಗಿ ಪ್ರೋತ್ಸಾಹನ ಬರೋ ವಿದ್ಯಾಲಯ ರೋಪರಿ ಜಂಕ್ಫುಡ್ ಬಿಕ್ರಿ ಹುಣ್ಣೆ ಗತಿವಿಧಿಕು ನಿಗರಾನಿ ಕರೋ ಹಾಮ್ರೋ ಸಾರ ಪ್ರಯಾಸಿ ಬಾಲಬಾಲಿಕಾಕ ಸ್ವಾಸ್ಥ್ಯ ಸುರಕ್ಷಿತ ಬನ್ನ ಸಕ್ಛ ಖುಷಿಲು ಖಾಜಾ ಜಂಕ್ಫುಡ್ ಕೋಲ್ ವಿಧನ್ ಇಂಟರ್ನ್ಯಾಷನಲ್ ನೇಪಾಲ್ ಅಪರಾಧ ಸಿಐ
2: ಸಾಮಾಜಿಕ ಪ್ರಕ್ರಿಯೆ ಯುಹು ಸಾಮುದಾಯಿಕ ಸೂಚನಾ ನೆಟ್ವರ್ಕ್ ಸಿಐಎನ್ ಸಾಮುದಾಯಿಕ ಸೂಚನಾ ನೆಟ್ವರ್ಕ್ ಸಿಐಎನ್ ಲಿಖಿತ